0: ಅತ್ರ ಗೋವಿಂದ ನಮ ಸಂಗೀತ ಗೋವಿಂದ
1: ಗೋವಿಂದ ತಿರುಮಾಲ್ ಭಕ್ತರಳೆ ಇಂಗೆ ಇಪ್ಪೊಳಿದೆ ನಮಕ್ಕೆ ಇಂದೆ ಸಿರಪ್ಪಾನ ಪಾಡಲ್ಗಳೆ ಅಳಿತ್ತ